0: ಅಲೋ ಅಲೋ,
1: ನೀನು
0: ಮಹೋರು
1: ನಿಂದೇ
0: ನಿ ಗ್ವಾರು ಡೊಹೇ ಕ್ವಾಬು ಸಿಗು
1: ಕ್ವಾಬು ಸಿಗು
0: ಆ ಮಕ್ಕಳು ಮಿಸ್ ವಾನ್ ಗೋ ego twagi onda numvuna mu saru twane ejo haise changaru tejo haise
1: ndaru mutamo mwanze tukaba ndamu mutamo mwanze
0: aha
1: naba nawa
0: ego
1: gako to pe dite ka sha kiya itime prene o liya masime kiya
0: ego sawa sawa turagushimi
1: mama wabo yitwa Shimino Mashanta na mama wabo yitwa Kimiki na mapingo
0: aho
1: bo bakere robole yangili mbo muhayu wa mungu
0: vunja mfupa
1: nina shaka mugabo otusi nyabo nuse nani sama mapangara
0: none si yonye ni egani wa hiri imji vunja mfupa samba mapangala umugu itu kwa Virunga topic.